ಎಸಿ ಪಂಚಾಧ್ಯಾಯಲ ಸತ್ತನುರ್ವಿಜಯತಿ ರಾಸೇಶ್ವರಿ ರಾಧಿಕಾ ಓಂ ಶಾಂತಿ ಶಾಂತಿ ಶಾಂತಿ.